ಇವರ ಬೆತ್ತಾಗಿ ಪಣಿರ ಈಸಪಾರೇಮ್ಮ ಓರ್ ಇಸಾಕಿದ್ದೆ ಪತಿ ಬೆಲೇನ ಚೆಟ್ಟೋ ಜಗ ಸಾರಿ ಮೇ ಧರ್ಮರಾಜ ಕೇ ಲೆಕ್ಕ ಓದ್ಯಾ ಎತ್ತನ ಮಧ್ಯ